0: எல்லாமே புதுசா வேணும்னு அடம் பிடிக்கிறானே.
1: ஏய், இதுல ஃபீஸ், புக் எல்லாம் வேற வாங்கணும்.
2: உங்க பசங்களோட படிப்பு விஷயத்துல எப்பவுமே காம்ப்ரமைஸ் பண்ணாதீங்க. மணப்புரம் ஃபைனான்ஸ் சில்ட்ரன் எஜுகேஷன் தேவைகளுக்காக ஸ்பெஷல் கோல்ட் லோன் வழங்குறாங்க. கால் 1800-420-2233.
3: ನಾಲ್ಕು ಬೆಟ್ಟ ನಂಜನ ಇಲ್ಲಾಗ ನಮಸ್ಕಾರ. ಇದು ಬೆಟ್ಟದ ಗಮಲು ಬಡುಗುಮಳೆ ಪಾಡಗಳು. 6:41 ಇಜುಮಣಿಗಟ್ಟ ಬಡುಗುಮಳೆ ಪಾಡಗಳು ಬಂದರ ಅದನ್ನ ನಿಂಗ ಗಮನ ಮಾಡಿ ಕೇತು ನೋಡಿವಿ. ಇಂದಿನ ಜನದಾಗ ನಿಂಗೆ ಕೇಪ ಈ ಫಸ್ಟ್ ಕದೆ ಏನಂದ್ಲೆ, ಮಾಲಿಂಗಯ್ಯನ ಕಂಡನೆಯೋ ಎಂದು ಹೆಂಗ ಮಡಿತೊರಗ ಬಂದಿದೆಯೋ, ಕಡನೋಡು ಅಟ್ಟಿ ಜನ ಒಂದು ಸೇದು ಮಡಿತೊರಗ ನಡೆದು ಬಂದಿದೆಯೋ, ಮಾಲಿಂಗಯ್ಯನ ಮೇಲೆ ಆಲ ಸೊರೆದಿದೆಯೋ, ದೆವ್ವಬ್ಬ ಮಾಡಿನಿಯೋ ಎಂದು ಹೆಂಗ ಅಯ್ಯನ ತಳಗ ಓಡಿ ಬಂದಿದೆಯೋ, ಸೀಮೆಯ ಸಿಂಗಾರ ಮಾಡುವ ಎಂದು ಮೊರೆ ಬುದ್ದಿದೆಯೋ ಎಂಗ ಮಾಲಿಂಗಯ್ಯ.

ಮಂಜುನ ಮೊರೆಬುದ್ಧ ತಿಂಗುವ ಕೆಂಚಿನಿ ನೀ ತಿರುಗಿ ಬರಬೇಡ. ಮಂಜು ಬರದೆ ಅಡುದುಗು ಮುಡಿದ್ರವ ಏನ? ಮದುವೆ ಜನವ ಮನಸ್ಸನ್ನ ನೆನೆಸಿ ಮಂಗೆ ನಾ ಕಾತು ಇದ್ದೆ. ಮಮ್ಮನ ಮಾತಿ ನೆನೆಗಾಗಿ ನಾ ಇಂದು ಹುಟ್ಟಿ ಬಂದಿದೆ.